0: ನವಖಂಡಾತ
1: ಕೀರ್ತಿಗಾಜೆ ನವಖಂಡಾತ ಕೀರ್ತಿಗಾಜೆ ನವಖಂಡಾತ
0: ಜಯ ಶಿವಶಂಕರ ಮಹಾಕಾಲೇಶ್ವರ ಗೌರವ ಹೋಯಿ ಅತಿ ಜಯ ಶಿವಶಂಕರ ಮಹಾಕಾಲೇಶ್ವರ ಗೌರವ ಹೋಯಿ ಅತಿ ಪಾರ್ವತಿಚಾ ಪತಿ ಹೋತ್ಯಾಜಿ ಮಹತಿ ಸಾಂಗು ಕಿತಿ ಮಹತಿ ಸಾಂಗು ಕಿತಿ ಪಾರ್ವತಿಚಾ ಪತಿ ಹೋತ್ಯಾಜಿ ಮಹತಿ